0: ಅವರು ನಿಗಳಿಸಿದ್ದಾರೆ. ಸೈದಿಯುಡ ತಗದಾರೆ ಪುತ್ತಂಬುದು ಪಾಡಲ್ತಾರೆ. ರಾತ್ರಿ ನೀಲೇ ಬನೋದಿಗೆ ಪೊಡು ಪೊಡು ಪೊಡು ಪೊಡು ಐದು ಯಾರೇ ಕೇಳು ಕೇಳು.
1: ತಮಿಳು ಬರೆದಿದ್ದು ತಮಿಳು ಒಳಿಕ್ಕಿದ್ದು ಬಾನಲ ಇದು ತಮಿಳು ಬರೆದಿದ್ದು ಉಲಗ ಮೈಂಗು ತಮಿಳು ಒಳಿಕ್ಕಿದ್ದು ಮಂಚಿಯಾಗಿ ತಮಿಳು ಒಳಿಕ್ಕಿದ್ದು ಕನ್ನಡ ಆಗಿಲ್ಲ.

0: ಸಂಘ ನಿಗಳಿಸಿದ್ದಾರೆ. ಸೈದಿಯುಡನ್ ತಗದ ತರ ಪುತ್ತಂಬುದು ಪಾಡಲ್ತಾರೆ. ರಾತ್ರಿ ನೀಲೆ ಬಾನೋಲಿಗೆ ಪೊಡು ಪೊಡು ಪೊಡು ಪೊಡು ಐದು ಯಾರೇ ಕೇಳು ಕೇಳು.
1: ತಮಿಳು ಬರೆದಿದ್ದು ತಮಿಳು ಒಳಿಕ್ಕಿದ್ದು ಬಾನಲೈ, ತಮಿಳು ಬರೆದಿದ್ದು ಉಲಗ ಮೈಂಗು, ತಮಿಳು ಒಳಿಕ್ಕಿದ್ದು ಮಂಚಿಯಾಲಿ, ತಮಿಳು ಒಳಿಕ್ಕಿದ್ದು ಕನ್ನಡ.